ಫಿಲ್ಮ್ ಇಲ್ಲೂ ಒನಿ ಡಿಗ್ರಿ ಮಿನ್ನಂಗ ಕಸತ ಸರ್ಗಮ್ ಫಿಲ್ಮ್ ಇಲ್ಲೂ ಲತಾ ಮಂಗೇಶ್ಕರ್ ತಂಗ್ ಮೊಹಮ್ಮದ್ ರಫೀನಿ ಸನಜತ್ ಆನಂದ್ ಬಕ್ಷಿ ಇಲ್ಲೂ ಬಯಾಂಗ್ ಸ್ಟಿಕ್ಕನ್ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.